ಕಾರಿ ಖೇಲ ತಮಾಷಾ ತುಂದು ಕಾರಿ ಬಾಜಿ ಖೇಲ ಗಯೇ ಬಾಜಿಗರ ಜಿಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಳಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲೀ ಪುರಿ ತ್ರೇ ಪವಣ ತಾಡಿ ಲಾಯಿ ಹೇ ಸಾಚಿ ನಗರಿ ತಖತ ಸಚಾವಾ ಗುರುಮುಖ ಸಾಚ ಮಿಲೇ ಸುಖ ಪಾವಾ ಸಾಚೇ ಸಾಚೇ ತಖತ ಬಡ